ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್. ಸೊ ನೆಕ್ಸ್ಟ್ ಸ್ಪೋರ್ಟಿಂಗ್ ಇವೆಂಟ್ ಕಮಿಂಗ್ ಅಪ್ ಇನ್ ಹೈದರಾಬಾದ್ ಇಸ್ ದ ತೆಲಂಗಾಣ ಜೂನಿಯರ್ ಬಾಸ್ಕೆಟ್ಬಾಲ್ ಲೀಗ್. ಈ ಇವೆಂಟ್ June 19th ನಲ್ಲಿ June 28th ವರೆಗೂ ಕೋಟ್ಲ ವಿಜಯ್ ಭಾಸ್ಕರ್ ರೆಡ್ಡಿ ಇಂಡೋರ್ ಸ್ಟೇಡಿಯಂಲೋ ಸ್ಟಾರ್ಟ್ ಅವುತ್ತಂದನ್ನಮಾಟ.

ರೇನ್ಬೋ 101.9. ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ವಿ ಆರ್ ಇನ್ ದ ಶೋ ಕಾಲ್ಡ್ ನಮಸ್ತೆ ಹೆಲೋ ಆದಾಬ್. ಡಿಡ್ ಯು ನೋ ನಿಯರ್ ಬೈ 1/3 ಆಫ್ ಆಲ್ ದ ಫುಡ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಗ್ಲೋಬಲಿ ಇಸ್ ಬೀಂಗ್ ವೇಸ್ಟೆಡ್. ದೇರ್ ಆರ್ ಮಿಲಿಯನ್ಸ್ ಆಫ್ ಪೀಪಲ್ ಹೂ ಆರ್ ಲೆಫ್ಟ್ ಹಂಗ್ರಿ ವಿತೌಟ್ ಪ್ರಾಪರ್ ಫುಡ್, ಆ್ಯಂಡ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ದ್ಯಾಟ್ ವಿ ಆರ್ ವೇಸ್ಟಿಂಗ್ ಸೋ ಮಚ್ ಆಫ್ ಫುಡ್ ಜಸ್ಟ್ ಲೈಕ್ ದ್ಯಾಟ್. ಸೊ ದಿಸ್ ಡೇ encourages us to think that we should avoid wasting that what we have and take only what we need. Even small steps matter, like finishing your plate, storing food properly, choosing local and fresh food instead of overprocessed options. Keep listening to Akashvani FM Rainbow 101.9 with me, RJ Namrita.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ರೇನ್ಬೋ 101.9.
1: ಮಾಟೈನಾ
2: ಪಾಟೈನಾ
3: ಏದೋ ಏದೋ ಉಂದಿ ಗುಂಡೆಲೋ ತೊಲ್ಲೋ ಏದಿ ಅರ್ಥಂ ಕಾದು ಪೈಕಿ ಚೆತಲ್ಲೋ
1: ಏಚೋಟೈನಾ
2: ಸ್ರೋ